ಭಕ್ತಿರುರುಚಕ್ಷಸಂ ಸನ್ನುವೋಚಾವಹೈ ಪುನರ್ಯತೋ ಮೇ ಮಧ್ವಾಭೃತಂ ಹೋದೇವ ಕ್ಷದಸೇ ಪ್ರಿಯಂ ದರ್ಶಂ ನು ವಿಶ್ವದರ್ಶವಂ ದರ್ಶಂ ರಥಮಧಿಕ್ಷಮೀ ಏ ಆಯುಷತ ಮೇ.